ಶ್ರೀ ಗಣೇಶಾಯ ನಮಃ. ಅಸ್ಮದ್ ಗುರುಭ್ಯೋ ನಮಃ. ಅಸ್ಮತ್ ಪರಂ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಯ ನಮಃ. ಓಂ ಧ್ಯೇಯ ಸದಾ ಸಮೃತಿ ಮಂಡಲ ಮಧ್ಯವರ್ತಿ ನಾರಾಯಣ ಸರಸಿದಾಸರ ಸನ್ನಿವಿಷ್ಟ ಕಿಯೂರವಾನ್ ಮಕರ ಕುಂಡಲವಾನ್ ಕಿರೀಟಿ ಹರಿ ಹಿರಣಮಯವಪೂರ ಧೃತ ಸಂಘ ಚಕ್ರ ಹರಿ ಹಿರಣಮಯವಪೂರ ಧೃತ ಸಂಘ ಚಕ್ರ ಬ್ರಹ್ಮ ಮುರಾರಿ ಸ್ಥಿತಿಪುರಂತಕಾರಿ ಭಾನು ಶಶಿ ಭೂಮಿ ಸುತೋ ಬುಧಶ್ಚ ಗುರು ಸ ಶುಕ್ರ ಶನಿ ರಾಹು ಕೇತವ ಸರ್ವೇ ಗ್ರಹ ಶಾಂತಿಕರ ಭವಂತು.